ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವಗರಿಗೆ ಸಿ ಅನ್ನ ಶ್ರೀ ಶಂಕರ ಭಗವತ್ಪಾದುಲ ದಿವ್ಯವಾಣಿನ ಅನುಸರಿಸಿ ಸಂಸಾರ ಸಂದ್ರ ಸಂತರಣಮನಕು ಭಕ್ತಿ ಸುಲಭೋಪಾಯಂ. ಸೃಷ್ಟಿ ಸ್ಥಿತಿ ಲಯಾಲಕು ಮೂಲಾಧಾರಮೈನ ಪರಾಶಕ್ತಿ ಅನುಗ್ರಹಂ ಪೊಂದಟ